0: ಹೇಗಿರಿ ಡಾಕ್ಟರ್?
1: ಅಟೆನ್ಷನ್, ಪಾರಿ ಹೈಡ್ರೋ ಪವರ್ ಸ್ಟೇಷನ್ ಅಂಡರ್ ಆಪರೇಷನ್. ಜಬ್ ಭೀ ಆಪ್ ಐಸೆ ಸೈರನ್ ಕಿ ಆವಾಜ್ ಸುನೆ ತೋ ತುರಂತ ನದಿ ಔರ್ ನದಿ ಕೆ ರಾಸ್ತೆ ಸೆ ಹಟ್ ಜಾಯೆ. ಕಭಿ ಭೀ ಇಸೀ ಸಮಯ ಪೆ ನದಿ ಪಾರ್ ನಾ ಕರೆ ಔರ್ ನಾ ಹೀ ಉಸ್ಮೆ ತೈರನೆ ಕಿ ಕೋಶಿಶ್ ಕರೆ. ನದಿಯೋ ಕೆ ಬೀಚ್ ಜಾಕರ್ ಕ್ವೈರಿ ಇಕಟ್ಟಾ ನಾ ಕರೆ. ವಾಹನೋ ಕೋ ನದಿಯೋ ಕೆ ರಾಸ್ತೆ ಪಾರ್ಕ್ ನಾ ಕರೆ ಔರ್ ನಾ ಹೀ ಉಸ್ಮೆ ಧೋನೆ ಜಾಯೆ. ಫಿಶಿಂಗ್ ಯಾ ಪಿಕ್ನಿಕ್ ಜೈಸೆ ಕಿಸೀ ಭೀ ತರಹ ಕೆ ಕಾರ್ಯಕ್ರಮೋ ಕಾ ಆಯೋಜನ್ ನಾ ಕರೆ. ನದಿ ಛೋಟಿ ಹೋನೆ ಕೆ ಬಾದ್ ನದಿಯೋ ಕೆ ರಾಸ್ತೆ ವಾಹನ ಪಾರ್ ನಾ ಕರೆ. ಅಪ್ನೇ ಸುರಕ್ಷಾ ಅಪ್ನೇ ಹಾಥ್, ಸಾವಧಾನ ರಹೆ ಔರ್ ಸುರಕ್ಷಿತ ರಹೆ. ಸಾರ್ವಜನಿಕ ಜಾಗರೂಕತಾ ಔರ್ ಸುರಕ್ಷಾ ಕೆ ಲಿಯೆ ಪಾರೆ ಹೈಡ್ರೋ ಪವರ್ ಸ್ಟೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ಧನ್ಯವಾದ.